ಸಿದ್ಧೇಶ ಭಕ್ತಪ್ರಿಯ ನಮೋಸ್ತುತೆ ಪಾದ್ಯಂ ಸಮರ್ಪಯಾಮಿ ಕೈಲಾಸ ಶಿಖರವಾಸಿನ್ ಸುರಾಸುರ ಸುಪೂಜಿತ ಅಧ್ಯಂ ಗೃಹಾನ ದೇವೇಶ ಭಕ್ತಾನಾಂ ಅಭಯಂಕರ ಅಧ್ಯಂ ಸಮರ್ಪಯಾಮಿ ನಮಸ್ತು ನಮಸ್ತುಭ್ಯಂ ತ್ರಿನಯನ ಸೃಷ್ಟಿಸ್ಥಿತ್ಯಂದಕಾರಣ ಗೃಹಾನ ದೇವದೇವೇಶ ಜಿತಃ ಕ್ರೋಧ ಜಿತೇಂದ್ರಿಯ ಆಚಮನೀಯಂ ಸಮರ್ಪಯಾಮಿ ಪಯಸಾ ಮಧುನಾ ದತ್ನಾ ಘೃತೇನ ಚ ದದೈವತೇ ಮಧುಪರ್ಘಂ ಪ್ರತಾಸ್ಯಾಮಿ ದೇವದೇವ ಜಗತ್ಪತೇ ಮಧುಪರ್ಘಂ ಸಮರ್ಪಯಾಮಿ ದಧಿಕ್ಷೀರ ಕೃತಂ ಸಂಭೋ ಕತಲೀಫಲ ಸಂಯುತಂ ಪಾರ್ವತೀಸ ನಮಸ್ತುಭ್ಯಂ ಗ್ರಾಹ್ಯಂ ಪಂಚಾಮೃತಂ ತ್ವಯಾ ಪಂಚಾಮೃತಸ್ನಾನಂ ಸಮರ್ಪಯಾಮಿ ಚಂದ್ರಮೌಳೇ ಜಟಾಜೂಟ ಸೋಮಸೂರ್ಯಾಗ್ನಿಲೋಚನ ಪಾಹಿ ಮಾಂ ಕೃಪಯಾ ಶಂಭೋ ಪಶೂನಾಂ ಪತಯೇ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ ತುಕೂಲಂ ದೌತದವಳಂ ನಾನಾಚಿತ್ರಮಯಂ ಯುಗಂ ವಸ್ತ್ರಂ ಗೃಹಾನ ಭಗವನ್ ಕಾಲಖಂಡ ನಮೋಸ್ತುತೇ ವಸ್ತ್ರಯುಗ್ಮಂ

ಸೂರ್ಯಾಯ ನಮಃ ನಾನಾವಿಧ ಪರಿಮಳ ಪುತ್ರ ಪುಷ್ಪಾನಿ ಸಮರ್ಪಯಾಮಿ. ಏಕಾದಶ ಕಲಸ ಪೂಜೆ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪಶುಪತಯೇ ನಮಃ, ಓಂ ನೀಲಕಂಠಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶರ್ವಾಯ ನಮಃ, ಓಂ ಈಶಾನಾಯ ನಮಃ, ಓಂ ಪಿನಾಕಿನೇ ನಮಃ, ಓಂ ವೃಷಭಧ್ವಜಾಯ ನಮಃ, ಓಂ ಶಂಕರಾಯ ನಮಃ, ಓಂ ಮಹಾದೇವಾಯ ನಮಃ.

0: ಶಿವ ಶಿವ ಶಂಕರ ಶಿವ ಶಿವ ಶಂಕರ
1: ಶಿವ ಶಿವ ಶಂಕರ
0: ಶಿವ ಶಿವ ಶಂಕರ ಶಿವ ಶಿವ ಶಂಕರ ಚೊಲ್ಲು
1: ಶಿವ ಶಿವ ಶಂಕರ ಶಿವ ಶಿವ ಶಂಕರ
0: ಶಿವ ಶಿವ ಶಂಕರ ಶಿವ

ಧ್ವರಾಣಾಂ ಗೋಪಾಮೃತಸ್ಯ ಋತಸ್ಯ ಗೋಪಾಮಧ್ವರಾಣಾಂ ಅಧ್ವರಾಣಾಂ ಗೋಪಾಮೃತಸ್ಯ ಗೋಪಾಮೃತಸ್ಯ ಋತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂ ಋತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಋತಸ್ಯ ದೀದಿ ವಿಂ